ಜನಮಾನವತ್ತೆ ಕಾರ್ಯದ ಅಧಿಕಾರ ಆ ತೆರೆಯದಕ್ಕೆ ಸಿದ್ಧ ಅಂದರೆ ಸ್ವಾಮಿ ಜನ್ಮ